0: suggesting that probably, you know, you might not see Siddaramaiah in the fray, but of course his son will continue to be in the fray. Then what is this corruption system that he's really speaking about here? Back to you.
1: Yes, absolutely. And more importantly, when we look at the larger picture here, what it means to the Congress party in the upcoming elections, especially in Karnataka, is something to watch out for. A host of reactions are coming in, both from the Congress party and the BJP, about this statement that came in from the former chief minister. Let's listen to them.
2: ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಬಹಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು ನೂರಕ್ಕೆ ನೂರು ಸತ್ಯ. ತೋಳು ಬಲ, ಹಣದ ಬಲ, ಹಣದ ಬಲ ಇದೆ ತೊಂದರೆ ಇಲ್ಲ, ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕೀಯ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಹೇಳಿರೋದು, ಅದನ್ನು ನಾನು ಅವ್ರನ್ನ ಪತ್ರಿಕೆಯಲ್ಲಿ ನೋಡಿರೋದು, ಅವರಲ್ಲಿ ಮಾತಾಡೋವರೆಗೂ ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ, ಹಣದ ಬಲ ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದ್ರಿಂದ ನನಗೆ ಬೇಸತ್ತಿದೆ ಅಂತ ಹೇಳಿದ್ದಾರೆ, ಅದು ನಿಜ.
3: ಸಿದ್ದರಾಮಯ್ಯ ಸರ್ ಈಸ್ ಅವರ್ ಟಾಲೆಸ್ಟ್ ಲೀಡರ್ ಇನ್ ಕಾಂಗ್ರೆಸ್. ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಅಂಡ್ ಮಲ್ಲಿಕಾರ್ಜುನ್ ಖರ್ಗೆ ದ ರೆಸ್ಪೆಕ್ಟ್ ಸಿದ್ದರಾಮಯ್ಯ ಸರ್ ವೆರಿ ಮಚ್. ಈ ಸರ್ವಿಸಸ್ ಆರ್ ವೆರಿ ಮಚ್ ರಿಕ್ವೈರ್ಡ್ ಇನ್ ಎಲೆಕ್ಟೋರಲ್ ಪೊಲಿಟಿಕ್ಸ್ ಆಫ್ ಕರ್ನಾಟಕ. ಸಿದ್ದರಾಮಯ್ಯ ಸರ್, ಐ ಅಪೀಲ್ ಟು ಸಿದ್ದರಾಮಯ್ಯ ಸರ್, ಹಿ ಶುಡ್ ಲೀಡ್ ಅಸ್.
4: ಸೊ ನೋ ಕ್ವಶನ್ ಆಫ್ ರಿಟೈರಿಂಗ್. ಸಿದ್ದರಾಮಯ್ಯ ಇಸ್ ನಾಟ್ ಗೋಯಿಂಗ್ ಟು ರಿಟೈರ್ ಫ್ರಮ್ ಎಲೆಕ್ಷನ್ ವೆನ್ ಪಾಲಿಟಿಕ್ಸ್. ಹಿಲ್ ಬಿ ದೇರ್ ಬಿಕಾಸ್ ಈಸ್ ಅವರ್ ಅಸೆಟ್, ಅವರ್ ಈಸ್ ಎ ಪಾರ್ಟಿ ಅಸೆಟ್, ಈಸ್ ಎ ಬಿಗ್ ಲೀಡರ್, ಈಸ್ ಎ ಮಾಸ್ ಲೀಡರ್. ಸೊ ದಟ್ ವಾಟ್ ದೇರ್ ಇಸ್ ನೋ ಕ್ವಶನ್ ಆಫ್ ಹಿ ಈಸ್ ಗೋಯಿಂಗ್ ಅವೇ ಫ್ರಮ್ ದಿ ಪಾಲಿಟಿಕ್ಸ್. ಹಿಲ್ ಬಿ ದೇರ್ ಇನ್ ದಿ ಪಾಲಿಟಿಕ್ಸ್ ಅಂಡ್ ಆಲ್ಸೋ ಫಾರ್ ಎವ್ರಿಥಿಂಗ್. ಇವನ್ ನೌ ಗವರ್ಮೆಂಟ್, ವಾಟ್ ಡಿ ಕೆ ಶಿವಕುಮಾರ್ ಎಸ್ ಎ ಚೀಫ್ ಮಿನಿಸ್ಟರ್ ರನ್ ದಿ ಗವರ್ಮೆಂಟ್, ಹಿ ಈಸ್ ಗೋಯಿಂಗ್ ಟು ಗಿವಿಂಗ್ ಎ ಅಡ್ಮಿನಿಸ್ಟ್ರೇಷನ್ ಬೇಸ್ಡ್ ಆನ್ ಹಿಸ್ ಆಲ್ ಸಜೆಷನ್ಸ್ ಅಂಡ್ ಹಿಸ್ ಟೇಕಿಂಗ್ ಒಪಿನಿಯನ್ ಫ್ರಮ್ ಹಿಮ್. ಸೊ ದಟ್ ಬೋತ್ ಆಫ್ ದೆಮ್ ದೆಲ್ ಗೋ ಟು ದಿ ಎಲೆಕ್ಷನ್ ನೆಕ್ಸ್ಟ್ 2028 ಅಂಡ್ ಟು ಬ್ರಿಂಗ್ ಬ್ಯಾಕ್ ಗವರ್ಮೆಂಟ್ ಇನ್ ಕರ್ನಾಟಕ.
0: ಈಸ್ ಎ ವೆರಿ ಗುಡ್ ಲೀಡರ್, ಹಿ ವಿಲ್ ಬಿ ದ ಸ್ಟ್ರೆಂತ್ ಆಫ್ ದ ಪಾರ್ಟಿ ಅಂಡ್ ಹಿ ವಿಲ್ ಬಿ ಗೈಡಿಂಗ್ ಅಸ್. ಹಿ ಈಸ್ ಎ ವೆರಿ ಗುಡ್ ಲೀಡರ್, ಹಿ ವಿಲ್ ಬಿ ದ ಸ್ಟ್ರೆಂತ್ ಆಫ್ ದ ಪಾರ್ಟಿ ಅಂಡ್ ಹಿ ವಿಲ್ ಬಿ ಗೈಡಿಂಗ್ ಅಸ್.
1: Well, Vidar, it's a wrap from us here on the Southern View. News and updates will continue on NDTV. Thanking Ritu and Vijay for joining us. And viewers, don't go anywhere.